ನಾಲ್ಕು ಬಿಟ್ಟನ ಜನ ಎಲ್ಲಾಗ ನಮಸ್ಕಾರ. ಇದು ಊಟಿ ಎಫ್ ಎಂ 101.8. ನಂಗ ಜನವು ಸಂತೋ ನಂಗ ಊಟಿ ಎಫ್ ಎಂ ದೋಗ 641 ಇಜುಮಣಿಗೆಟ್ಟ ಬೆಟ್ಟದ ಗಮಲು ಬಡುಗುಮಜಿ ಪಾಡಲ್ಗಳ ಕೀರ್ತನ. ಈ ಬಡುಗುಮಜಿ ಪಾಡಲ್ಗಳು ಒಂದೊಂದು ಜನವು ಒಂದೊಂದು ಮಾಕ್ಯಾನ ಪಾಡಲ್ಗಳು. ಇದ್ರ ಸಂತೋಷ, ದುಃಖ, ಆನಂದ, ಯೋಸನೆ ಎಲ್ಲಾ ವಿಧವಾದ ಕಲಂದ ಒಂದು ಕಲವಿಯ ನಂಗ ಜನ ಜನಗೂ ಕೇತುಂದಿದ್ದ ನಿಂಗ ಆರ್ವವ ಕೇಪ ಈ ಕಥೆಯ ನಾ ನಿಂಗಾಗಿ ಪ್ಲೇ ಮಾಡಿದೆ. ಇಂದಿನ ಜನದೋಗೆ ನಂಗ ಕೇಪ ಈ ಕಥೆ ಏನಾಂದೇಗಿ ನಿಂಗವೋ ಕೇತು ನೋಡಿವಿ. ನಿನ್ನವನ ನೋಡಿನೆಂದು ಅಲ್ಲಿ ಇಲ್ಲಿ ಅರಸಿದೆ, ನಿನ್ನವನ ಕಾಣಾದೆಂದು ಕಣ್ಣುದೋಗೆ ಕೊರಚಿದೆ. ನೀ ಕಣ್ಣುನ ತೋರುವ ಬೆಂಡು ನಿನ್ನ ಕಾಣಾದೊಪ್ಪ ಸೆಂಡು. ರೋಜಾ ಹೂವೇ ನೀ ಎಲ್ಲಿ, ಇನ್ನ ಮಲ್ಲಿಗೆ ಹೂವೇ ನೀ ಎಲ್ಲಿ ಎಂಬ ಈ ಕಥೆಯ ನಂಗ ಈಗ ಕೇತು ನೋಡು.

ಎನ್ನಾ ಉಸರೇ ನೀ ಎನ್ನಾ ಉಸರೆ ಎನ್ನ ಆಸೆಯ ನಾ ಏಗಿನೆ ನಿನ್ನ ಮೇಲೆ ನಾ ಭೀತಿ ಬಗವ ನಾ ಉನಸಿನೆ ಅದನ್ನ ನಾ ಮನಸ್ಸು ಬಿಟ್ಟು ಏಗಿನೆ ನೀ ಎನ್ನ ಸಾರೆ ಬಾ ಎಂಬ ಈ ಒಂದು ಮೆಲಡಿಯಾದ ಕಥೆಯ ನಂಗ ಈಗ ಕೇಪು.

ಮಹಿಳೆ ಎನ್ನ ಮಹಿಳೆ ಮುಲ್ಲೆವು ಕದೆ ಒಂದು ಏಗಿರವ ಬಣ್ಣ ಕಿಳಿಯೇ ನೀ ಕದೆ ಒಂದು ಪಾಡಿರೆಯ ಅದು ನಿಜತನ ಇಲ್ಲ ನಿಜವಾ ಪೊಯ್ಯ ಇಲ್ಲ ನಿಜವಾ ಪೊಯ್ಯ ಎಂಬುದನ್ನ ನಂಗ ಈಗ ಬಪ್ಪ ಕದೆದೋಗೆ ಕೇಪೋ.